ಸುರಿ ನಿಮಿತಾಂತೋ ತಿಮ್ರೈ ಮಾಯಾ ಸಮೋಟುವಾರಿ ರೇಡಿಯೋ ನೇಪಾಲ್ ನೈ ರೇಡಿಯೋ